ಉತ್ತಮಂ ಹರ್ಭವತಿ ಸರ್ವಸ್ಯಾರ್ಥೈ ಸರ್ವಸ್ಯ ಚಿತ್ತೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೇ. ಸ್ವಸ್ತಿ ಪ್ರ

ಗುರು ಕೌರಸ ಪೂರ್ಣಾಯ ಫಲಾಪೂಪ ಪ್ರಿಯಾಯ ಚ ತಾತಾಮಾಣಿಕ್ಯ ಹಸ್ತಾಯ ಮಂಗಳಂ ಶ್ರೀ ಹನುಮತೆ ಸುವರ್ಚಲಾಗಳತ್ರಾಯ ಚತುರ್ಭುಜಧರಾಯ ಚ ಪುಷ್ಟ್ರಾರೂಢಾಯ ವೀರಾಯ ಮಂಗಳಂ ಶ್ರೀ ಹನುಮತೆ ದಿವ್ಯಮಂಗಳದೇಹಾಯ ಪೀತಾಂಬರಧರಾಯ ಚ ತಪ್ತ ಕಾಂಚನವರ್ಣಾಯ ಮಂಗಳಂ ಶ್ರೀ ಹನುಮತೆ ಭಕ್ತ